0: ಮಾತನಾಡಿ
1: ನಾನ ಮಸ್ತು ಬಡ ಲಂಬ ಶುಳೆ ಚುಣ್ಣೆ ತುಲೆ ಅಚ್ಚಡ ಮಾರೆ ಮಸ್ತು ಬಡ ಲಂಬ ಶುಳೆ ಚುಣ್ಣೆ ತುಲೆ ಅಚ್ಚಡ ಮಾರೆ
0: ಆಹಾಹಾ